ಕುಕ್ಕಿ ಬಾ ನನ್ನ ಬಳಿಗೆ ಬಾ, ಬಾ ನನ್ನ ಬಳಿಗೆ ಬಾ, ಚುಕ್ಕೆ ಹಕ್ಕಿ ಚುಕ್ಕೆ ಹಕ್ಕಿ ಬಾ ನನ್ನ ಬಳಿಗೆ ಬಾ, ಚಿಕ್ಕ ಕೊಕ್ಕ ಕುಕ್ಕಿ ಕುಕ್ಕಿ ಬಾ ನನ್ನ ಬಳಿಗೆ ಬಾ, ಬಾ ನನ್ನ ಬಳಿಗೆ ಬಾ, ಬಾ ನನ್ನ ಬಳಿಗೆ ಬಾ. ಪುಟ್ಟದಾಗಿ ಗೂಡು ಕಟ್ಟಿ ಹತ್ತಿ ಮೆತ್ತೆ ಹಾಸುವೆ, ಬೆಳ್ಳಿ ಲೋಟ ಬೆಳ್ಳಿ ತಟ್ಟೆ ಇಟ್ಟು ಹಾಲು ಕುಡಿಸುವೆ.

ಕಿಟಕಿ ದೂಡಿ ಬೆಕ್ಕು ಬರಲು ಸಿಗದ ಹಾಗೆ ಕಾಯ್ವೇನು, ಸಿಗದ ಹಾಗೆ ಕಾಯ್ವೇನು, ಸಿಗದ ಹಾಗೆ ಕಾಯ್ವೇನು. ಚುಕ್ಕೆ ಹಕ್ಕಿ, ಚುಕ್ಕೆ ಹಕ್ಕಿ ಬಾ ನನ್ನ ಬಳಿಗೆ ಬಾ, ಚಿಕ್ಕ ಕೊಕ್ಕ ಕುಕ್ಕಿ ಕುಕ್ಕಿ ಬಾ ನನ್ನ ಬಳಿಗೆ ಬಾ, ಬಾ ನನ್ನ ಬಳಿಗೆ ಬಾ, ಬಾ ನನ್ನ ಬಳಿಗೆ ಬಾ. ಚಿಕ್ಕ ಚಿಕ್ಕ ಹಕ್ಕಿ, ಚಿಕ್ಕ ಹಕ್ಕಿ ಬಾ ನನ್ನ ಬಳಿಗೆ ಬಾ. ಚುಕ್ಕೆ ಹಕ್ಕಿ, ಚುಕ್ಕೆ ಹಕ್ಕಿ ಬಾ ನನ್ನ ಬಳಿಗೆ ಬಾ, ಬಾ ನನ್ನ ಬಳಿಗೆ ಬಾ, ಬಾ ನನ್ನ ಬಳಿಗೆ ಬಾ. ಚುಕ್ಕೆ ಹಕ್ಕಿ, ಚುಕ್ಕೆ ಹಕ್ಕಿ ಬಾ ನನ್ನ ಬಳಿಗೆ ಬಾ. ಚಿಕ್ಕ ಕೊಕ್ಕ ಕುಕ್ಕಿ ಕುಕ್ಕಿ ಬಾ ನನ್ನ ಬಳಿಗೆ ಬಾ, ಬಾ ನನ್ನ ಬಳಿಗೆ ಬಾ, ಬಾ ನನ್ನ ಬಳಿಗೆ ಬಾ.